ಹಾಲು ಫಿರ್ ತೋಸ್ ಖರ ವ್ಯರ್ಥ ಹಾಕರು ನಕೋ ನಖರಾ ಸುಟ್ ಬುಟ್ಟು ಹಾಲು ಫಿರ್ ತೋಸ್ ಖರ ವ್ಯರ್ಥ ಹಾಕರು ನಕೋ ನಖರಾ ಪಾಹುನ್ ತುಲಾ ಅರೆ ಹಸ್ತಿಲ್ ಮುಲಾ ಪಾಹುನ್ ತುಲಾ ಅರೆ ಹಸ್ತಿಲ್ ಮುಲಾ ವಿಚಾರ ಯಾತಾ ಕರ್ತು ಖೋಲ್ ದುನಿಯಾ ಗೋಲ್ ದುನಿಯಾ ಗೋಲ್.